ಅದು ಅದು ಅಕ್ಕ ಓ ಮಮ್ಮಿ ಓ ಮಮ್ಮಿ ಓ ಮಮ್ಮಿ ಅಬ್ಬಲ್ ಅದು ಯಾತವೆನ್ನ ಅಚ್ಚರಿತ್ತುಕ ಅಚ್ಚರಿತ್ತುಕ.